ಕೇ ಅಸ್ತೋ ಹರ್ಷಾಜನೋ ಅಭಿನದೇವ ಪ್ರವರ್ತಿಧಾನ ಪ್ರಣಾಯಿತ್ರಯಾಲಯುಧ್ರತಾಯುಧ್ರಿ ಸಹಸ್ರಹಸ್ರಗಂಭೇಷಾಂಬಾಹಸ್ರಾಹಸ್ರಾಹಸ್ರಾಹಿ ಅಸ್ತಿಮಹತ್ಯಂಗೇವಾಗಂಧಾ ಸರ್ವಾ.